ಸುದೇಶ್ ಅಂತ ಜಮೀನ್ ಸೈಡ್ ನ ಬಿಆರ್ ಡಿ ಮುಬಾರಕ್ ಇದ್ದೀರಾ ಇನ್ಶಾಲ್ಲಾ ಕಿಚೊಂದು ಫಾಕರಿ ಮರ್ಗಿತಾ ದಿನೋ ಕರೆ ಖೈರಾ ತಾಸು ಪದ್ರಾನಾ ಕಿಸ್ಮತ್ ಕಿ ಬಾ ತಾಸು ನಿಯಾಸ್ಮಿನ್ ಗೋರ್ಬಾ ಖಾತರ್ ಜಾನ್ ಬಿಆ ಖಾತರ್ ಕಿ ಸರ್ಹಾ ಕದಮಪುರಿ ದೋಲ್ ವೈಲಾ ಭವಾನ್ ಕುರ್ ಮೋದಾನ್ ಟಟಾ ಅಂಡ್ ಬೈ ಬಾ.

ಓಕೆ ಸಿ ಅವ್ರ ಅವ್ರದನ್ ಕವಲ ತಾಸು ಘನವರಿದಲೆ ಸಿ ದ ರಿಮ್ಲ ಬೇಹನ್ ಚಿಕ್ಕಮ್ಮ ಫರ್ಮಾಯಿಶ್ ಕಿಡೋ ಸಿ ಜಮಾ ಖೂರ್ ಆಗತ ಸೋರ್ ದ ಡೇವಿಡ್ ಮೊಹಮ್ಮದ್ ಅಗಿನ ಲವಾಸಿ ಸಾರ ಮಿಸೂದ ಜಮಾ ಖೂರ್ ಚಿಕ್ಕಮ್ಮ ಮೆಸೇಜ್ ಕಿಡೋ ಸಿ ಅವಾಗ ಹಮ್ ತಾಸು ಅವ್ರದ ಮುಖದ ಜಮಾ ಖೂರ್ ಫರ್ಮಾಯಿಶ್ ಕಡೆದೇನು ಆಗ ಬಿಲ್ಕುಲ್ ಜಿ ಆಗ ಗನಾದ ಅಬ್ದುಲ್ಲಾ ವಜೀರ್ ಪವಾಸ್ ಕಿದಮ್ ಅಬ್ದುಲ್ ವಜೀರ್ ಸಂದ್ರ ಮುಂಗಾಲ ಡಿಪ್ಲಿ ಕಡೆದ ಹಸಿದಿನ್ಲ್ವ ಅಬ್ದುಲ್ ಹದೀಸ್ ಸಾಹೇಬ್ ಯೂಟ್ಯೂಬರ್ ಅಲ್ಲ ಚಲಿದ ಮಾಡಿರ್ ಸರ್ ಚುಕು ಜಿ ಅಬ್ದುಲ್ ಹದೀಸ್ ಸೇಬ್ ತೋಸಿ ನದ ಶೇರ್ ನ ಮರ ಲಜಲಿದ ಅವನ ಚಿಕ್ಕಮ್ಮದ ಕನ್ನಡ ಸಾಸು ಮಶಹೂರ್ ಸರ್ ಲಜಲಿದಿ ಜಿ ಅದಿನಲ್ವಾ ಜಿ ಖುರಿಹಾನ್ ಜಮಾ ಖೂರ್ ಫರ್ಮಾಯಿಶ್ ಕಡೆದೇಶಿ ಮಹ್ ಮಾಡವ ದಾಸ್ ಹುಮಕ್ ವರಸೆ ದರ ಸರವಾ ಅವರೇಸಿ.

ಸಲೂನ್. ಓಕೆ ಸಿ, ನೆಕ್ಸ್ಟ್ ಕಲರ್ ಆಫ್ ದಿ ಶೂಸ್ ಯು ಬೈಕ್ ನಾನು ಟೆನ್ಷನ್ ಯು ಡಬೈ ಸ್ಪಿನ್ ದ ಯು ಡಬೈ ತೋರಿಸಿ ಅವ್ರದ್ದೇನ ಯು ದ ಫಾರ್ಮುಲಿ ಬ್ಯೂಟಿ ಕ್ರೀಮ್ ಯು ದ ಗೋಲ್ಡ್ ಬ್ಯೂಟಿ ಕ್ರೀಮ್ ಸಿ ಅದೇನ ಯು ಬ್ಯೂಟಿ ಕ್ರೀಮ್ ಸಿ ಅವರ್ಸ್ ರೈಸ್ ವಾಚ್ ಕೆ ದಬಶಿ ದ್ವಾ ಸಲೋರ್ ಹಸಿ ದಬ ಟೋಟಲ್ ಸಲೂರ್ ಬಿ ಶಿ ಸಿ ಸಿಮಲ ವೈ ಹಸಿ.

ಲಡವಯ್ಯ ಟಿಕರಾಯಮ ನಿಮ್ಮ ತುಲಾ ಸೇವ ಅಪರ ಗ್ರಾಮಲರು ಶ್ಯಾಮೋಲರು ಗಜದ ಬೈ ಬೈ ಟಾಟಾ ಅಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಹೋಮೋ ಶಿಲಿಸ್ನೇ ದಲುಯಲ ಅಪಮಾನ್ ಅವಶ್ಪಮೋ ಪಖೇರ್.